0: ಿಂದಾಯಿಗೆ ಗಿರಿಜಾಧರಮ ವಾಡು ಕಾಲಿ ಗಿರಿಜಾಧರಮ ವಾಡು ಕಾಲಿ
1: ತಾಯಿಗೆ ಗಿರಿಜಾಧರಮ ವಾಡು ಕಾಲಿ ಗಿರಿಜಾಧರಮ ವಾಡು ಕಾಲಿ.